ಕಿಟ್ಟ ದಗದಿಟ್ಟಿಗಿನಾಡದ ದಗದಿಟ್ಟಿಗಿನಾಡದ ರಾಧೀಗೆರೆ ನಗೆ ನಗ ತೆರೆಕಡೆ ತೂನ ಕೇರೆ ನಾ ಕತೆರೆ ಕೆಟ್ಟ ದಗ ತಕ ತೀ ಕೆರೆ ನಾ ಕತ್ತೆರೆಕಡೆ ತೂನ ಕತ ದಗ ತಕ ತೀ ಕೆರೆ ನಾ ಕತ್ತೆರೆಕಡೆ ತೂನ ಕತ ದಗ ತಕ ತೀ ಕೆರೆ ನಾ ಕತ್ತೆರೆಕಡೆ ತೂನ ಕತ ದೀ ದೀ ದೀ ಗದಿಗೆ ನತ್ತಿಗೆ.